0: ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಯ ಮೌಕಾ ಹೈ ಉಸ್ ಗುರು ಕೋ ಪ್ರಣಾಮ ಕರ್ನೆ ಕಾ ಜಿಸ್ನೆ ಅಜ್ಞಾನ ಕೆ ಅಂಧಕಾರ ಕೋ ದೂರ ಕರ್ ಜೀವನ್ ಮೇ ರೋಶನಿ ಫೈಲಾಯಿ. ಯ ದಿನ ಹೈ ಶ್ರದ್ಧಾ, ಸಮರ್ಪಣ ಔರ್ ಕೃತಜ್ಞತಾ ಕಾ, ಜಬ್ ಶಿಷ್ಯ ಅಪ್ನೆ ಗುರು ಕೆ ಚರಣೋ ಮೇ ನಮನ್ ಕರ್ ಆಶೀರ್ವಾದ ಲೇತಾ ಹೈ. ಯ ಪರ್ವ ಹೈ ಗುರು ಪೂರ್ಣಿಮಾ ಕಾ, ಜೊ ಕೇವಲ ಏಕ ಪರ್ವ ನಹಿ ಬಲ್ಕಿ ಭಾರತೀಯ ಸಂಸ್ಕೃತಿ ಕಿ ಉಸ್ ಮಹಾನ್ ಪರಂಪರಾ ಕಾ ಉತ್ಸವ ಹೈ, ಜಾ ಗುರು ಕೋ ಸಾಕ್ಷಾತ್ ಪರಬ್ರಹ್ಮ ಕಾ ಸ್ವರೂಪ ಮಾನಾ ಗಯಾ ಹೈ. ಗುರು ಪೂರ್ಣಿಮಾ ಕೆ ಪಾವನ್ ದಿನ ಸಾಯಿ ಧಾಮ ಶಿರಡಿ ಆಸ್ಥಾ, ಭಕ್ತಿ ಔರ್ ಉತ್ಸಾಹ ಕೆ ರಂಗೋ ಸೆ ಸರಾಬೋರ್ ಹೈ. ಸಾಯಿ ಬಾಬಾ ಸಮಾಧಿ ಮಂದಿರ ಮೇ ದೇಶ ಹಿ ನಹಿ ವಿದೇಶೋ ಸೆ ಭಿ ಹಜಾರೋ ಶ್ರದ್ಧಾಲು ಅಪ್ನೆ ಸದ್ಗುರು ಸಾಯಿ ಬಾಬಾ ಕೆ ದರ್ಶನ್ ಔರ್ ಆಶೀರ್ವಾದ ಕೆ ಲಿಯೆ ಶಿರಡಿ ಪಹುಂಚೆ.
1: ಗುರು ಪೂರ್ಣಿಮಾ ಮೇ ಅಲಗ್ ಹಿ ಏಕ್ ಆನಂದ ಹೋತಾ ಹೈ, ಸಾರೇ ಜಗೆ ಜಗೆ ಸೆ ಲೋಗೋ ಕಾ ಆನಾ ಔರ್ ಇತ್ನಾ ಪಾವನ್ ಅವಸರ ಹೋತಾ ಹೈ, ಇತ್ನಿ ಅಚ್ಚಿ ಸಜಾವಟ್ ಬಾಬಾ ಸೆ ರೋಜ್ ಜಿತನೆ ಟೈಮ್ ಶಿರಡಿ ರಹತೆ ಹೈ ಚಾಹತೆ ಹೈ ಕಿ ಬಾಬಾ ಕೆ ಪಾಸ್ ಭಿ ರಹೆ.
2: 35 ಸಾಲ ಸೆ ಹಮ್ ಲೋಗ್ ಆ ರಹೆ ಹೈ ಔರ್ ಹಮಾರೇ ಬಾಬಾ ಕಿ ಆಸ್ಥಾ ಐಸಾ ಹೈ ಜೋ ಆಜ್ ತಕ್ ಹೈ ಹಮಾರೇ ಪಾಸ್, ವೋ ಬಾಬಾ ಕಿ ವಜಹ ಸೆ ಹಿ ಹೈ ಸಬ್ ಕುಛ.
0: ಸಾಯಿ ಮಂದಿರ ಮೇ ಶುರುವಾತ್ ಕಾಕಡ್ ಆರತಿ ಕೆ ಸಾಥ್ ಹುಯಿ ಔರ್ ಉಸ್ಕೆ ಬಾದ್ ವಿಶೇಷ ಧಾರ್ಮಿಕ ಅನುಷ್ಠಾನ ಹುಯೆ. ಗುರು ಪೂರ್ಣಿಮಾ ಕೆ ಶುಭ ದಿನ ಕೆ ಲಿಯೆ ಪೂರೆ ಮಂದಿರ ಪರಿಸರ ಕೋ ರಂಗ ಬಿರಂಗೆ ಫೂಲೋ ಔರ್ ಆಕರ್ಷಕ ರೋಶನಿ ಸೆ ಸಜಾಯಾ ಗಯಾ, ಜಿಸ್ಸೆ ಶಿರಡಿ ಕಿ ಆಧ್ಯಾತ್ಮಿಕ ಭವ್ಯತಾ ಔರ್ ನಿಖರ್ ಉಠಿ. ಯಹಾ ಶೋಭಾ ಯಾತ್ರಾ ನಿಕಾಲಿ ಜಾ ರಹಿ ಹೈ. ಸಾಯಿಧಾಮ ಮೇ ಗುರು ಪೂರ್ಣಿಮಾ ಕಾ ಬಹುತ್ ಮಹತ್ವ ಹೈ. ಇಸ್ ಬಾತ್ ಕಾ ಇಸ್ಸೆ ಅಂದಾಜಾ ಲಗಾಯಾ ಜಾ ಸಕ್ತಾ ಹೈ ಕಿ ಹರ್ ಸಾಲ ಕೈ ಕರೋಡ್ ಕಾ ಚಢಾವಾ ಕೇವಲ ಗುರು ಪೂರ್ಣಿಮಾ ಕೆ ದಿನ ಆತಾ ಹೈ. ಔರ್ ಏಕ್ ಭಕ್ತ ತೋ ಐಸಾ ಹೈ ಜಿಸ್ನೆ ಅಪ್ನಿ ಮನ್ನತ್ ಪೂರಿ ಹೋನೆ ಪರ್ ಸೋನೆ ಕಾ ನಕ್ಕಾಶಿದಾರ್ ಹಾರ್ ಬಾಬಾ ಕೋ ಚಢಾಯಾ ಹೈ. ಹಾರ್ ಕಿ ಕೀಮತ್ 47 ಲಾಖ ರೂಪಾಯಿ ಔರ್ ವಜನ್ 300 ಗ್ರಾಮ್ ಬತಾಯಾ ಜಾ ರಹಾ ಹೈ.
3: ತೀನ್ ಸೋನೆ ಕಿ ಗಹನೆ ಜೋ ಹೈ ಬಾಬಾ ಕೋ ಆಯೆ ಥೆ ಉಸ್ಮೆ ಸೆ ಏಕ ಸೋನೆ ಕಾ ಮುಕುಟ್ ಜೋ ಹೈ ಉಸ್ಕಿ 642 ಗ್ರಾಮ್ ಕಾ ವೋ ಸೋನೆ ಕಾ ಮುಕುಟ್ ಹೈ. ಓಂ ಜೋ ಹೈ ದೋ ಓಂ ಅಕ್ಷರ ಜೋ ಹೈ ವೋ ಭಿ ಡೋನೇಷನ್ ಮೇ ಆಯೆ.
0: ಆಸ್ಥಾ ಔರ್ ಭಕ್ತಿ ಕಿ ರೌನಕ್ ಯಹಿ ತಕ್ ಸೀಮಿತ ನಹಿ ಹೈ, ರಾಮನಗರಿ ಅಯೋಧ್ಯಾ ಪೂರಿ ತರಹ ಭಕ್ತಿಮಯ ರಂಗ ಸೆ ರಂಗಿ ನಜರ್ ಆ ರಹಿ ಹೈ. ಶ್ರೀರಾಮ ಜನ್ಮಭೂಮಿ ಮಂದಿರ ಮೇ ಆಸ್ಥಾ ಕಾ ಸೈಲಾಬ್ ಉಮಡಾ ಹೈ, ಭಕ್ತ ಅಪ್ನೆ ಆರಾಧ್ಯ ಅಪ್ನೆ ಗುರು ಕಾ ಆಶೀರ್ವಾದ ಲೇನೆ ಕೆ ಲಿಯೆ ಪಹುಂಚೆ ಹೈ. ಅಯೋಧ್ಯಾ ಕೋ ಮೋಕ್ಷ ದಾಯಿನಿ ಕಹಾ ಗಯಾ ಹೈ, ಯಹಾಂ ಪತಿತ ಪಾವನಿ ಸರಯೂ ನದಿ ಬಹತಿ ಹೈ. ಗುರು ಪೂರ್ಣಿಮಾ ಕೆ ಶುಭ ಅವಸರ ಪರ್ ಸುಬಹ ಸೆ ಭಕ್ತ ಸರಯೂ ಮೇ ಸ್ನಾನ ಕೆ ಲಿಯೆ ಪಹುಂಚ ರಹೆ ಹೈ.
4: आज जिस तरह से भगवान राम का सेवा हो रहा उसी तरह अपने गुरु और शिष्य का जो प्रेम है, गुरु और शिष्य का जो है गुरु के अपना पूजा पत्रिका जो भी है पूजा करेंगे अर्चना करेंगे, वो परंपरा आज से नहीं सदैव से ही परंपरा चलते आई है गुरु तिला का ये संबंध.
0: संगम नगरी प्रयागराज में आस्था और विश्वास के रंग बिखरे हैं. गुरु पूर्णिमा के पावन पर्व पर बड़ी संख्या में श्रद्धालु स्नान दान के लिए पहुंच रहे हैं. स्नान के बाद श्रद्धालुओं ने विधि विधान से पूजा अर्चना की, दान पुण्य किया.
5: जी आज गुरु पूर्णिमा है, आज स्नान करने आए हैं, गुरु का आशीर्वाद लेने आए हैं. आज बहुत पूर्ण स्नान है आज का.
0: गुरु पूर्णिमा के पावन पर्व पर आस्था नगरी उज्जैन पूरी तरह शिवमय उठी. महाकालेश्वर मंदिर में बाबा महाकाल की दिव्य भस्म आरती हुई, जिसके दर्शन के लिए देश विदेश से आए हजारों श्रद्धालुओं का सैलाब उमड़ पड़ा. हर हर महादेव के जय घोष, घंटों और शंखनाद के बीच गर्भगृह से लेकर मंदिर परिसर तक भक्ति का अद्भुत संगम देखने को मिल रहा है. शिरडी से नितिन मिरांडे, अयोध्या से मयंक शुक्ला और प्रयागराज से पंकज श्रीवास्तव के साथ ब्यूरो रिपोर्ट, गुड न्यूज टुडे.
6: और मथुरा के गोवर्धन में लगने वाला मुड़िया पूर्णिमा मेला संत सनातन की भक्ति और संस्कृति का अद्भुत संगम है. इस मौके पर गोवर्धन में भव्य शोभा यात्रा निकाली गई, जिसमें गिरिराज जी की भक्ति में डूबे संतों और उनके भक्तों ने ढोल, मृदंग और झांझ मंजीरे के साथ हिस्सा लिया. ऐसे में आज की हमारी अगली यानी कि जो तीसरी गुड न्यूज है वो है गुरु पूर्णिमा पर मुड़िया संतों की शोभा यात्रा. इस मौके पर सुरक्षा के पुख्ता इंतजाम किए गए थे और यात्रा मार्ग पर बड़ी संख्या में पुलिस बलों को तैनात किया गया था.